ಸತ್ಯಾದಿ ಪಾಪ ಶಮನಿ ಹರಿದಶ್ವಾದಿ ಸೇವಿತ ಹಸ್ತಿ ಕುಂಭೋ ತುಂಗ ಕುಜ ಹಸ್ತಿ ಕೃತ್ಯ